ಕೊರಡಲ್ಲ ತನ್ನಿನ್ನು ಕೊಟ್ಟಿದ್ದೀರಿ, ಶಿಲುವನ್ನು ನೀವು ಮೋಸಕು ನೀವು ದಾರಿ ಮಜ್ಜಲು ತಲ ತಿರುಗಿ ಶಿಲುವನ್ನು ವೆಂಟನೆ ದಿಂಚಿತೀವಿ, ವೇರೊಕ ಮನುಷ್ಯನಿ ತೋಡಿಚ್ಚಿ ಕಲ್ವರಗಿರಿಕಿ ನಡಿಪಿತಿರಿ. ಅಯ್ಯೋ ಪಾಪಂ ವನಲೇದೆ ಎವರಿಕಿ ನೀಪೈ ದಯರಾದೆ, ಕೋಪಂಗಾ ನಿನ್ನು ಚೂಡಗನೇ ಕೊರಡಾಲತೋ ನಿನ್ನು ಕೊಟ್ಟಿತಿರಿ. ಮೇಕುಲು ನೀಲೋ ದಿಗುತುನ್ನ ಶಿರಸ್ಸುನ ಮುಳ್ಳು ಪೆಡುತುನ್ನ.